ನಂಗ್ನ ಬರ್ನಂಗ್ನ ಬ್ಯಾದಯ ಖಂಡೇ ಪ್ರಚಂಡೇಯ ದಂಡೆಯ ಸಾಧೆ ನ ನೇಹಂ ನ ಕೇಹಂಸ ನೇಹಂಸ ನಾಥೆ ಉದಂಡೆ ಅಮಂಡೆ ಪ್ರಚಂಡೆ ಪ್ರಮಾಥೆ ನ ಜಾತೆ ನ ಪಾತೆ ನ ಸತ್ರೆ ನ ಮಿತ್ರೆ ಸುಭೂತೆ ಭವಿಖ್ಯ ಭವಾನೆಯ ಚಿತ್ರೆ ನಾರಾಯಂ ನ ರಂಕಂ ನ ರೂಪಂ ನ ರೇಖಂ ನ ಲೋಭಂ ನ ಚೋಭಂಗ ಭೂತಂಗ ಭೇಖಂ ನ ಸತ್ರಂ ನ ಮಿತ್ರಂ ನ ನೇಹಂ ನ ಕೇಹಂಸ ದೇವಂ ಸದಾ ಸರ್ವ ಸರ್ವತ್ರ ಸ್ನೇಹಂ ನ ಕಾಮಂ ನ ಕ್ರೋಧಂ ನ ಲೋಭಂ ನ ಮೋಹಂಗ ಜೋನಿಯ ಛಯಾದ್ವಯ ಜೋಹಂ ನ ಜನ್ಮಂ ನ ಮರಣಂ ನ ಬರ್ಣಂ ನ ವ್ಯಾಧಂ ನ ರೋಗಂ ನ ಶೋಕಂಗ ಭಯ ನಿರ್ವಿಖಾದಂ ಅಛೇದಂಗ ಭೇದಂಗ ಕರ್ಮಂಗ ಕಾಲಂಗ ಖಂಡಂಗ ಬಂಡಂ ಪ್ರಚಂಡಂಗ ಪಾಲಂ ನ ತಾತಂ ನ ಮಾತಂ ನ ಜಾತಂ ನ ಕಾಯಂ ನ ನೇಹಂ ನ ಗೇಹಂ ನ ಭರ್ಮಂ ನ ಪಾಯಂ ನ ರೂಪಂ ನ ಭೂಪಂ ನ ಕಾಯಂ ನ ಕರ್ಮಂ ನ ತ್ರಾಸಂ ನ ಪ್ರಾಸಂ ನ ಭೇದಂ ನ ಭರ್ಮಂ ಸದೇವಂ ಸದಾ ಸಿದ್ಧ ಬಿರ್ದಂ.

ಆಸುರಿ ಬಿಹಂಡನ್ ದೋಷ್ಟನ್ ಕಾಂದನ್ ಪುಷ್ಟ ಉದಂಡನ ರೂಪತ್ತೆ ಚಂಡಾಸುರ ಚಂಡನ್ ಮುಂಡ ಬಿಹಂಡನ್ ಧೂಮ್ರ ಬಿದುನ್ ಸನ್ಮಯಕ ಮಥೆ ದಾನ ಪ್ರಹಾರ ನರಕ ನಿವಾರಣ ದಮ್ಮುಧಾರಣ ಉರ್ಧ ಅಧೆ ಜಯ ಜಯ ಹೋ ಸೀಮಕಾಸುರ ಮರ್ದನ ರಂಭಕ ಪರ್ದನ ಆದವೃತ್ತೆ ಡಾವರೂಢವಂಕೆ ಬರ್ಭವಂಕೆ ಭುಜಾಫರಂಕೆ ತೇಜ ಬರಂಗ್ ಲಂಕುಡಿಯಾ ಬಾಂಧೆ ಆಯುಧ ಬಾಂಧೆ ಸೈನ್ ಬಿಮರ್ದನ ಕಾಲ ಸುರಂಗ್ ಅಷ್ಟಾಯುಧ ಚಮಕೆ ಭೂಖಣ ಧಮಕೆ ಅಸಿ ಝಮಕೆ ಭುಂಕ ಫನಂಗ್ ಜಯ ಜಯ ಹೋ ಸೀಮಕಾಸುರ ಮರ್ದನ ರಂಭಕ ಪರ್ದನ ದೈತ ಜಿಣಂಗ್ ಚಂಡಾಸುರ ಚಂಡನ ಮುಂಡ ಬಿಮುಂಡನ್ ಖಂಡ ಖಂಡನ ಖೂನ ಕಿತೆ ದಾಮನಿ ದಮಂಕಣ ಧುಜಾ ಫರಂಕಣ ಫಣಿ ಪುಂಗಾರಣ ಜೋದ ಜಿತೆ ಸರಧಾರ ವಿಪರ ಖಂಡ ದೋಷ್ಟ ಪ್ರಕಾರ ಖಂಡ ಪುಷ್ಟ